0: ಪಕ್ಕ ಲಾವ ದೂರ ಸೋಡು ನಕ್ಕ ಘಾಮ ತತ್ತ
1: ಮೀಳ
2: ಬಜರಂಗ ಚಿಕ್ಕಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ದೂರ ಕರ ವಾಟ ಕರ ಸಮಾ.

ಮುನೆಚ ಕಟ್ಟ ವರ ಕಿಸನ್ ಬುರಲಿ ಧರ ಕುನಿ ಮನೆಗಿರಿ ಧರ ನರ ವರ ನಟವ ಕುಂಜವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿನ್ಗಾರ್ ಅಲಿ ಚನ್ನನ ನಾಥತ ಉಡುವಿ ಬಹಾತ್ ಇತಿ ಅಲ ಗೋಪ ಗೋಪಿಕಾ ಕನಯ್ಯಾ ಸಖ ಛೇಡತೋ ರಾಧಾ ಸಖೀಲ ಕಸ ಕಸ ಕಸ ಕಸ

ಯಮುನೆ ಚಟಕ ವರ ಕಿಸನ್ ಬುರಲಿ ಧರ ಕುಣಿ ಮನೆಗಿರಿ ಧರ ನರ ವರ ನಟವ ಕುಂಜವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿನ್ಗಾರ್ ಅಲಿ ಚನನನ ನಾಚತ ಉಡುವಿ ಬಹಾತ್ ಕಿತಿ ಅಲ ಗೋಪ ಗೋಪಿಕ ಕನೈಯ ಸಖ ಖೇಡತೋ ರಾಧಾ ಸಖೀಲ ಕಸ ಕಸ ಕಸ ಕಸ

0: ಅವರು ಪ್ಯಾಚ ಸೋಂಗ ಕರಿ ಭಂಗಳ ಧಿಂಗಾರ
1: ವಾಸುದೇವ ಭೌತಿಕ ಸಹ ಗಾಲಿ ಪಿಂಗಾರ
0: ಅವರು ಪ್ಯಾಚ ಸೋಂಗ ಕರಿ ಭಂಗಳ ಧಿಂಗಾರ.